ಕರುಣಿ ನಿಖಾಲತ ಕೋಟ್ಯ ಬೋಲ ಬೋಲು ನಪೋ ಅಂಗಿರಿ ನಮ್ರತ ತದ ಅತ ವೀರಾಗ ಪುನ ವರದರು ನಪೋ ನಾಸ್ತಿಕ ಪಣ ತಶಿರುನ ಜನಾಂತ ಬೋಲ ಆಪಣ ಘೇವು ನಪೋ ಅರ ಭಲಿ ಭಲಾಯಿ ಕರ ಕಾಯಿ ಪಣ ಅಧರ್ವ ಮಾರ್ಗಿ.